0: धर्मशाला में जारी है। ताज़ा समाचार मिलने तक अफगानिस्तान ने तीसरे ओवर में एक विकेट पर 16 रन बना लिए हैं। और इसके साथ ही ये समाचार बुलेटिन समाप्त हुआ।
1: আকাশবাণী আগরতলা, এখন শুনবেন সমবেত কণ্ঠে সঙ্গীত শিক্ষার আসর।
2: নমস্তে বচ্চো, আজ আপকা এক কন্নড় ভাষা কে গানা মে অভি সিখানা চাহতা হুঁ। কন্নড় ভাষা কর্ণাটক মে রহনে ওয়ালে লোগো কা মাতৃভাষা হ্যায়, उनका प्रधान भाषा है। ये गाने का रचयिता श्री आर एन जयगोपाल जी। इस गाने को आपको सिखाने में हमें सहायत करने के लिए जयरामन मास्टर जी भी आए हुए हैं।
3: नमस्ते मास्टर जी।
2: नमस्ते। अभी ये गाना का शब्द मैं आपको बोलूंगा, ठीक तरह सुनकर अच्छी तरह लिख लीजिएगा ना। ओ चेलुविन मुद्दिन मक्कले, फिर भी चेलुविन मुद्दिन मक्कले, ये तीनों शब्द दो दफा आ रही है। ओ चेलुविन मुद्दिन ಮಕ್ಕಳೆ, ಚೆಲುವಿನ ಮುದ್ದಿನ ಮಕ್ಕಳೆ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ಮನೆ ಮನೆಯ ಅಂಗಳದೆ ಅರಳಿರುವ ಹೂವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ, ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ। ये अस्थाई है, कर्नाटक में पल्लवी बोलते हैं। अभी पहला जो अंतरा या चरणम है उसका शब्द मैं अभी बोलूंगा। तंदे ताई हेलित रीदि नडेयलु बेकु, तंदे ताई हेलित रीति ನಡೆಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ಇರ್ಬಿ ಸತ್ಯವ ಎಂದು ಪಾಲಿಸಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ಸತ್ಯವ ಎಂದು ಪಾಲಿಸಬೇಕು, ಊ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ ಮಕ್ಕಳೇ। ದೂಸರ ಅಂತರ ಯಾ ದೂಸರ ಚರಣ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವತೆ ನೋಡಿ, ಸೋಮಾರಿಯಾಗದೆ ಕೊಟ್ಟಿಹ ಕೆಲಸವ ತಪ್ಪದೇ ಮಾಡಿ, ಸೋಮಾರಿಯಾಗದೆ

ಕೊಟ್ಟಿಹ ಕೆಲಸವ ತಪ್ಪದೆ ಮಾಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ. ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಕೂಡಿ. ಫಿರ್ ಆಖರಿ ತೀನ್ ಶಬ್ದವು ಎಲ್ಲರೂ ಒಂದು ಕೂಡಿ. ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಗೂಡಿ. ಎಲ್ಲರೂ ಒಂದು ಗೂಡಿ. ಫಿರ್ ಆಸ್ತಾಯಿ ಯಹಾಂ ಭಿ ಗಾನಾ ಚಾಹಿಯೆ. ಅಭಿ ಇಸ್ ಗಾನೆ ಕು ಸುರ್ ಹಮ್ನೆ ರಖೆ ಹೇ ಕಾಲಾ ದೋ ಕರ್ನಾಟಕ ಮೇ ಬೋಲ್ತೆ ಹೇ ರೆಂಡರ ಕಟ್ಟ ಶ್ರುತಿ. ಯೇ ಗಾನಾ ಚತುಸ್ರ ಜಾತಿ ತಾಲ್ ಮೇ ಚಲ್ತಿ ಹೇ. ಮತಲಬ್ ಯೇ ದೋ ತೀನ್ ಚಾರ್, ಏಕ್ ದೋ ತೀನ್ ಚಾರ್, ಏಕ್ ದೋ ತೀನ್ ಚಾರ್, ಐಸೆ ಗಿನ್ಕರಿ ಇಸ್ ಗಾನಾ ಕು ಇಸ್ ಗಾನೆ ಕು ಹಮ್ ಗಾ ಸಕ್ತೆ ಹೇ. ಅಭಿ ಅಸ್ತಾಯಿ ಕು ಹಮ್ ತಾಲ್ ಕೆ ಸಾಥ್ ಗಾಯೆಂಗೆ.